ಹೌದಾನಿ ಕೋವಿಲಿನ ಕೋವಾಡಿ ಅಂದ್ರ ಅಂಬಾರು ಊರಿ ನಂಗಿರ್ಲ ದಿನ ರೊಕ್ಕ ಸೀಟ್.